ಸಾಂ ಸಕಲಮುಮೆ ಆನರೂಪಂ ಜೀವ ಪರಭೇದಮಿಲಾದಾನರೂಪಂ ಚಿತ್ತಮುಗಲ್ಯವಯುಮಿಲಾದಾನರೂಪಂ ಮೇಘಮನಾಮಾವಿರದಾಮರೂಪಂ ಮಿಗುಪರಮಾದ್ವೈತಮದಾಮಾನರೂಪಂ ಓವನಿಲಾ ಚಿನ್ಮಯಮಾಮರೂಪಂ ಓರ್ವಡಿವಾಯುಳ್ಳರೂಪಾಮಾನರೂಪಂ ಪಾವನಮಾಮಾನರು ಕಯರೇ ಇಲ್ಲೈ ಪಾರ್ಕಿಂದ್ರ